ರೇನು ನಿರ್ಮಲ ನಿರ್ಮಲ ನಿರ್ಮಲತೇ ರೀಪಾಣಿ ತಾಡ್ಕರ್ ಸುನಿ ಶ್ರಮಣ ಬಖಿಯಾಣಿ ಪವಿತ್ರ ಪವಿತ್ರ ಪವಿತ್ರ ಪುನೀತ ನಾಮ ಜಪೇ ನಾನಕ ಮನ ಪ್ರೀತ ಶ್ಲೋಕ ಸಂತ ಸರಣ ಜೋ ಜನ ಪರ ಹೋ ಜನ ಉದರನಹಾರ ತಂತ ಕಿ ನಿಂದಾ ನಾನಕ ಬೌರ ಬೌರ ಅವತಾರ ಅಷ್ಟಪದಿ ತಂತ ಕೈ ದುಃಖನ ಯಾರ ಜಾ ಕಟ ತಂತ ಕೈ ದುಃಖನ ಜಮತೆ ನೀ ಛುಟ ತಂತ ಕೈ ದುಃಖನ ಸುಖ ಸಬ ಜಾಯ ಸಂತ ಕೈ ದುಃಖನ ನರಕ ಮೈ ಪಾಯ ಸಂತ ಕೈ ದುಃಖನ ಮತ ಹೋಯ ಮಲೀನ ಸಂತ ಕೈ ದುಃಖನ ಸುಭಾ ತೇ ಹೀನ ಸಂತ ಕೈ ಹತ್ತೆ ಕೋ ರಖೇ ನಾ ಕೋಯ ಸಂತ ಕೈ ದುಃಖನ ಸ್ಥಾನ ಪ್ರಷ್ಟ ಹೋಯ ಸಂತ ಕಿರಪಾಲ ಕಿರಪಾ ಜೇ ಕರ ನಾನಕ ಸಂತ ಸಂಗ ನಿಂದಕ ಪೀತರ ಸಂತ ಕೈ ದುಃಖನ ತೇ ಮುಖ ಪಾವೇ ಸಂತನ ಕೈ ದುಃಖನ ಕಾಗ ಜೂ ಲವೇ ಸಂತನ ಕೈ ದುಃಖನ ಸರ್ಪ ಜೋನ ಪಾಯ ಸಂತ ಕೈ ದುಃಖನ ತ್ರಿಗತ ಜೋನ ಕಿರ ಮಾಯ ಸಂತನ ಕೈ ದುಃಖನ ತೃಷ್ಣಾ ಮೈ ಜಲೇ ಸಂತ ಕೈ ದುಃಖನ ಸಬ ಕೋ ಶಲೇ ಸಂತ ಕೈ ದುಃಖನ ತೇಜ ಸಬ ಜಾಯ ಸಂತ ಕೈ ದುಃಖನ ನೀಚ ನೀಚ ಆಯ ಸಂದೋಖೀ ಕಾ ಥಾವ ಕೋ ನಾಗ ನಾನಕ ಸಂತ ಪಾವೇ ತಾ ಓ ಪೀ ಗದ ಪಾಗ ಸಂತ ಕಾ ನಿಂದಕ ಮಾ ಅತತಾಯಿ ಸಂತ ಕಾ ನಿಂದಕ ಖಿನ ಟಿಗನ ನಾ ಪಾಯಿ ಸಂತ ಕಾ ನಿಂದಕ ಮಹಾ ತಯಾರಾ ಸಂತ ಕಾ ನಿಂದಕ ಪರಮೇಶ್ವರ ಮಾರಾ ಸಂತ ಕಾ ನಿಂದಕ ರಾಜ ತೇ ಹೀನ ಸಂತ ಕಾ ನಿಂದಕ ದುಖಿಯಾ ಅರದೀನ ಸಂತ ಕೇ ನಿಂದಕ ಕೋ ಸರ್ಬ ರೋಗ ಸಂತ ಕೇ ನಿಂದಕ ಕೋ ಸದಾ ಬಿಜೋಗ ಸಂತ ಕೀ ನಿಂದಾ ದೋಖ ಮೈ ದೋಖ ನಾನಕ ಸಂತ ಪಾವೇ ತಾ ಉಸ ಕಾ ಪೀ ಹೋಏ ಮೋಖ ਸੰਤ ਕਾ ਦੋਖੀ ਸਦਾ ਅਪਵਿੱਤ।

ಮೇರೆ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ ತೇ ಜಾನ್ಯಾ ಹ ನಾನಕ ಮನ ಮಾನ್ಯಾ ಮೇರೇ ಮನ ಆ ಸಾಬರಿ ಮೊಹಲ್ಲಾ ಪಂಜವಾ ಏಕ ಓಡ ಗೋಹ ಗುರ ತ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೆ ನಿಧಾನ ಲೋಹ ಸುಖೇ ಸುಮಾಯಿಗೇ ಮೇರೇ ಮನ ಅರ್ಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋ ತ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಷ ಗಾಯಿಯೇ ಹಾ ಪರಮ ಪದ ಪಾಯಿಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಅರ್ಹಾವ್ ಸಂತ ಭಗತ್ ಹೋಯಿಯೇ ಹಾ ದುರ್ಮದ ಖೋಯಿಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಸರಣ ಪರ ಹಾ ಜನ್ಮ ನ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ ಹಾರ